0: ನಾಗರಿಕತಾಯುತ ಕಕ್ಷ ಸಂಚಾಲನ ಸಂಬಂಧಿ ಸೂಚನೆ.
1: ಅದಳಿತುವ ಗ್ರಹಿ ಮಹಾನುಭಾವರು ಯಾತ ವ್ಯವಸ್ಥಾ ಕಾರ್ಯವಿಭಾಗ ಪ್ರಭಾವಳಿ ಸೇವಾ ಪ್ರಾಪ್ತಿಗೂ ಸಹಜೀಕರಣಗಳಾಗಿ ನಾಗರಿಕ ಸಹಾಯಕ ಕಕ್ಷ ಸಂಚಾಲನ ಮುಖ್ಯ ಕಕ್ಷಬಾದ ಮುಖ್ಯ ಸೇವಾಹರು ಪ್ರಾಪ್ತಗೊಂಡ ಸೇವಾ ಪ್ರಾಪ್ತಿಗಳಾಗಿ ನಾಗರಿಕ ಸಹಾಯಕ ಕಕ್ಷದ ಸಂಪರ್ಕ ಯಾತ್ನ ಅನುರೋಧ ಸೇವಾ ಪ್ರಾಪ್ತಿನ ಪ್ರತಿಕ ಪ್ರಲೋಭನ ನಗರಿ ಅಪಸ್ವಾಲಿನ ಹಾರ್ದಿಕ ಅಪೀಲ್ ಕರ್ದಶ ಸೇವಾ ಪ್ರಾಪ್ತಿನ ಶ್ರೀ ಗ್ರಾಸ ಆಯ್ನ ರಾಜಸ್ತಿನಿ ಅಧಿಕಾರ ಕಾರ್ಯ ಪ್ರಮುಖ ಸಂಪರ್ಕ ಯಾತ್ನ ಸಕ್ರಿಯ
0: ಕೋಚಿ ಪಾಟಿ ಸರ್ಕಾರ ಆಂತರಿಕ ಮಾಮಲ ತಥಾ ಕಾನೂನು ಮಂತ್ರಾಲಯ ಬಿರಾಜ್ ನಗರ ಹಿಂಸಾಬಾಟ ಬಚಾವರ ಬಚಾವ ಯೋಚನೆ ಹಿಂಸಾ ಸಾಮಾಜಿಕ ಅಪರಾಧ ಹೋ ಬಾಲ ಬಾಲಿಕಾ ಯೋಚನೆ ಹಿಂಸಾ ಜೋಖಿಮಾ ಹುನ ಸಕ್ಷನ್ ಹಿಂಸಾ ಸಮಿತಿ ಅಸಂತೋಷ ಸಾಧನೆ ಪರಿಚಿತ ಮಾತಾದ ಪರಿಸ್ಥಿತಿಬಾಟ ಹುನ ಸಕ್ಷ ಅಭಿಭಾವಕ ಆಫ್ನಾ ಛೋರಾಛೋರಿಕ ವ್ಯವಹಾರ ಖ್ಯಾಲ ರಾಖ ಬಾಲ ಬಾಲಿಕಾ ಚಾಲಚಲನ ಪಾನಿ ಬೆಹರಾ ಅಸ್ವಾಭಾವಿಕ ಪರಿವರ್ತನ ಆಯೋಗ ಹುನ ಸಕ್ಷ ತಿಸ್ತುಪಾಯಿ ಉನಿಹರುಸಂಗ ತತ್ಕಾಲ ಪೂರಾ ಗರಾವ ಬಾಲ ಬಾಲಿಕಾ ಸಂಗ ನಿಯಮಿತ ಸಂವಾದ ಹೋನಿ ಗರಾವ
2: आंतरिक मामला तथा कानून मंत्रालय कृषि प्रदेश द्वारा जनहित